ಧರಿ ಧರಿ ಧರಿ ಧರಿ ಧರಿ ಮರದ ದೈತ ಕೀಟತ್ತಗ ಗಾರಿ ಮಗರಿ ಗಸ ಗರಿಗ ಧನಿ ಧನಿ ಮರದ ದೈತ ಕೀಟತ್ತಗ ಸಾರಿ ಸದರಿ ಧನಿ ಧರಿ ಧನಿ ಸ ಮರರಿ ಧರಿ ಧರಿ ಗ ಮಗರಿ ಧರಿ ಗ ಮದರಿ ಗ ಮದರಿ ಧರಿ ಗರಿ ಮಗರಿ ಧನಿ ನಗರಿ ಧನಿ ಮರದ ದೈತ ಕೀಟತ್ತಗ ಗರಿ ಮಗರಿ ಗ ಸರಿ ಸನಿ ಸರಿ ಧನಿ ಮದನಿ ಗಮದನಿ ಗರಿ ಗಮನಿ ಗರಿ ನಿರಿ ನಿಜ ಧನಿ ಮದ ಗಮದನಿ ಗರಿ ಸ ನಿಜ ಧನಿ ಮದ ಗಮದಿ ಗಮದನಿ ನಿ ಸರಿ ರಮರಿ ರಮ ಗ ರಮ ಗರಿ ಗಮದ ನಿರ ಮಗ ರಮ ಗರಿ

ಧನಿ ಮದ ಗಮದಿಗ ಸರಿ ಗಮದ ನಿರಿದ ಧರಿ ಧನಿ ಧನಿ ಧನಿ ಧ ಮದ ಮಗರಿ ಧನಿ ಸರಿ ಗಮದ ನಿರಿ ಧನಿ ಗಮದ ನಿರಿ ಗಟ್ಟಿ ಧನಿ ರಿ ಧನಿ ದ ಗಟ್ಟಿ ದ ಮದ ಚನಿ ದ ಗಟ್ಟಿ ದ ಮದಿ ತಮಗ ನಿ ತಮಗ ನಿ ಗಮದಿ ಗಮದ ಗ